wo ye na doye bua no di ni si ye no wena me ya wo ma nyansa kasa chida no di ya masem ye nyansa chida